ಸದನ ಕೋ ಚಿನಪಾಲ ಗಾರಿ ದಿನ ರಾತ ದಿಹನ ದಾರಿ ದಾರಿ ನಾಮರ ಭೇಷ ವಿರಾನ ಕಾಲ ಜಮಾಂಸ ಖೇಲ ತಮಾಸ ಆಯು ಘಟಿ ತರ ಘಟಿ ನಾಸ ಭಜ ನಾರಾಯಣ ಭಜ ನಾರಾಯಣ ಭಜ ಹರಿ ರಾಮ ದೇಹನಾ ಕಪಡಾ ಛೈನ ಅಂಜುಲಿ ಬಾಹೇಕ ಬರ್ತನ ಛೈನ ರುಖಮುನಿ ಬಸನ್ ಭಿಕ ಮಾಗಿ ಖಾನ್ಸನ್ ತರ ಪನಿ ಆಸಾತಿರ ಮನ ಲಾಂಛನ್ ಭಜ ನಾರಾಯಣ ಭಜ ನಾರಾಯಣ ಭಜ ಹರಿ ರಾಮ ಜಬ ತಕ ತನಮಾ ಪ್ರಾಣ ರಹಂಸ ತಬ ತಕ ಘರಮಾ ಶೋಧನಿ ಗರ್ಸನ್ ಪ್ರಾಣ ಗಯ ಪಿ ಪತ್ನಿ ಡರ್ಸೆ ಥರ ಥರ ಕಾಂಧೈ ಪರ ಪರ ಸರ್ಸೆ ಭಜ ನಾರಾಯಣ ಭಜ ನಾರಾಯಣ ಭಜ ಹರಿ ರಾಮ ಕತಿ ಮುಣಿ ದಾಯ ಛನ್ ಕತಿ ರಂಗಿ